అనుకుల్ బరవకుల్ ಕಿರಿ ಕಿರಿ ಕಿರಿಲಿಯ ಕಲೆತ್ತರಲ್ಲಿಂದ ತೆಗಿಯ ನಿನ್ನ ವತ ಕರ ಕಬರ ಗೊಯ.